ಧನುರ್ಧರಾಪದೀ ಕ್ವಜಿಜಿದಾಂಬರೆ ಮನೋ ಏ ವಿನೋದ ಮೇ ತುವಸ್ತು ನ ಜಟ ಭುಜಂಗ ಪಿಂಗಲ ಸ್ಫುರತ್ ಮಣಿ ಪ್ರಭಾ

ಚಾಚೋ ಚಕಲೋರಂ ಗಂಡೋ ಒಂಡೋ ಲಕ ರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಇಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕ ಚಕ ಚೋ ಗಿಲಿ ಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕ್ಕ ಚಕ ಚೋ.